ಬಾಬುಲೇನು ಕಹೆ ಪೇಣ ನಾನಿಕೆ ಪುಕಾರಿದೆ ನಾನು ಬೇಕೆ ಆತ ಹಣಿ ಕಾರ ಮಾರಿದೆ ನಾನು ತಿನ್ನ ಬೇಕೆ.